0: ಹರಿ ಗೌಳನ ನಾರಿ ಆಲ್ಯ ಯಮುನೇವರಿ ಕುಶಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋದ ಧಂಗ ಸಕಸೆ ರಂಗ ಗುಳಾಕರ್ಮ ವಸ್ತ್ರ ಸರಿ ಬಸ್